0: ಲುಕಯ್ಯ ಮಾರೆ ವೇಡನೆ ಊಣೆ ದೊಟ್ಟಿಗೆ ವಾಣೆ ಮಾಡ ಮೆಮರಿ ಲೋಸ್ ಕೀಳ
1: ಮೆಮರಿ ಲೋಸ್ ಕೌದು ಡಾಕ್ಟರ್ ಯಾರು ಸುನ್ನದು
2: ತ್ಯಾಗನ್
3: Even in driving, Shamit and Charu.

ಫಿಲ್ಮ್ಗೆ ಬಲ್ಲದೇನಾದ ರಾಜ ಹಿಂದೂಸ್ತಾನ ಕೇಳ ಬಲಲ ಮ್ಯಾತಿ ಹಾರೆ ಮೆಸೇಜ್ ಆಗ್ತೇನು ಮಗೆ ವೆಡೆಗಳನ್ನ ದ್ವನುಂಗೆ ವಗೆ ಏನೋ ನೆನೆ ಮಾ ಪೊಡ್ಡಾಕಿಂಡ ಹಾರೆ ಮಯೂರ ವ್ಯಾಲಿ ಗುಡ್ಡ ಪಿಟಿಯಕ್ಕೆ ಪುತಾಗೆ ಬರ್ತ್ಡೇ ಎನ್ನ ಬಲನ ಪುತಾ ಸಸದ ಶಾಖೆಯೋಟ ಲಸನ್ ತಿನ್ನೋ ಮುಲಿಮ ಏಕಕಿಯನ್ನೋ ಅದು ಹಾಗೆ ಉಪಾಂತನೆಯ ಕೇಳತೇನೋ ದೊಲಸನ ಉಪಾಂತನೆಯದ ಸಸಂದ ಆಟಪಿ ಪ್ರಾರ್ಥನಾ ಕರ್ನ ನಿತುಕ್ ನೀರೋಗಿ ವಾಸನಾ ಮತ್ತು ಸುಸುಬು ಪಂದಿನ ಕೇಳಪತ್ತೆ ಆಟವಿಷ್ಕರ್ನ ಆದರಣೀಯ ಅಮ್ಮ ಮಯೂರ ತಾತ ಚಾಂದಿ ಕೈ ತಾಲಿಯನ್ ಅಯ್ಯ ಸಸನ್ ನಂಗೆ ಲಿತಿನಿ ಅತಲು ಪೌಲೆ ಹಮ್ಮ ಮತ್ತೆಕ್ ಸುರೇಖಾನಂದ ಅತಲು ತುಷಾರಿನಂದ ಮದ್ದು ಮಾಮ ಪೊಲ್ ಗಹವಲ ಜಾವರ್ನಗ ಮಾವತೆ ಮೇ ಹಮ್ಮ ಎಕದು ಕರೆಗೆ ಆಟಪಿ ಆದರೆ ನಿಷ್ಕರ್ನು ಹೊತ್ತಿ ಗಣಗಾನೋನೆ ಹೊನೆ ಏಕೆ ಅನ್ನುವ ಮಾತು ಹಿತನ ವಿದ್ಯೆ ಹತ ವಸಲೆ ವಗೇದ ಹೊತ್ತಿ ಗಣಗಾನೋನೆ ಹೇನ ಇಟ್ಟ ಪಸ್ಸೇ ಸಿಂಧು ಟಿಕೆ ಲಸನ ಕೇಳ ಮೆಸೇಜ್ ಹಾಕಿ ಒಟ್ಟಿ ಸ್ತೂತಿ ಆಟ ಕೌದ ಕೌದ ಕೌದ ಕೌದ ಮುಂಗೇನೆ ವಸಂತಕುಮಾರ್ ಹಾಗೆ ಮೆಸೇಜ್ಗೆ ಇಟ್ಟ ಪಸ್ಸೇ ಅಪ್ಪಿ ಪಾಲ ಮುಂಗೇ ಮೆಸೇಜ್ಗೆ ಕಾಗೆಂದ ಕೇಳ ರತ್ನಪುರ ತಮರಾ ಕುಮಾರಿ ಯಾವತ್ತೂ ಕರಗಮ್ಮ ಇಟ್ಟ ಪಸ್ಸೇ ಮುಖದ ಚಾಂದಿ ಮಹಾವತ ಪಾಸ್ ಆತ ಆಸೆ ಸಂದಾಕ್ವೆಲ ಒಬ್ಬ ಹಿನಹೇ ನಂಗ್ ಒಬ್ಬ ಲಂಗಿನ್ ತರುವಕ್ವಿ ನಿವೇದಿಲೆ ನಂಗ್ ಮಾ ತನಿಕರ್ ಒಬ್ಬ ಸಿಥಿನ್ ಆತಟ ಯಾನಂಗ್ ಮತಕ ಪೊತೆ ಪಿಟು ಅತರೆ ಮಾ ತನಿವೆನ್ ನಂಗ್ ರಸನ ಸ್ತೂತಿ ಅಪಿತಕ್ಕೆ ರಸನ ಸಾಕ್ಷಿ ಆಗರ ಗತ್ತ ಹಾಯ್ ಅಕ್ಕಿ ಮಾ ಬೊರಲ್ಲೆನ್ ಸಂದಮಿನಿ ಲಸನ ಸಿಂಧು ಆಗ್ತೇನ್ ಲಸನ ಸಿಂಧು ಆಗ್ತೇನೆ ನಂಗಿತಿ ಮುಖಾಂತಿಕೆ ಸಿಂಧು ಅಟ ಅಲಿಯ ಗುಡಿನ್ ಮೋವಿಂದು ವಾಯಿ ಸುರಂಗ ಬೇಕಸಕ್ಕೆ ಸುಪೂರ್ಣ ಯವಾಯಿ ದೆನ್ನೊಮ್ಮೆ ಕತು ಕರಗನ್ನ ಕೇಳತ್ತೇನು ಅಥವಾ ಕಠಾರ ಲಸನ ಆಯ್ಕೆ ವಿಶೇಷ ಕೇಳತ್ತೇನು ಹರಿ ಹರಿ ಥ್ಯಾಂಕ್ ಯು ಇಟ್ಟ ಪಸ್ಸೇ ಸುಭದವ ಸಾಕ್ಷಾಮಿ ಅದ ದಸವನ್ ಸಮಸನ್ನ ಹಂಡಟ ಸವಂದನವಾ ಕೇರತೇನು ಮೆದ ಮಹನವರ ಗಾಮಿನಿ ವೆಲ್ಲವಾಯೇ ಜಿ ಎಲ್ ಪಿ ಸುಪಯಕ್ಕೆ ಹಮೋಮತ್ ಎಕತು ಕರಗಾನ ಕೇಳತೇನು ಹರಿದ ಮಂಗ್ ನಮಕಿವ ಜಿ ಎಲ್ ಪಿ ಹರಿದ ಯಾಕೋ ಸಿಂಪಲ್ ಲೆಟರ್ ಸುತ್ತೇನೋ ಕ್ಯಾಪಿಟಲ್ ಲೆಟರ್ ಸುತ್ತೇನೋ ಮತ್ತೆ ಹರಿ ಅಮಾರು ಏಕ ಕಿವ ಗನ್ನು ಮಂಗಿತನ ಮಂಗ್ ಹರಿಟ ಕಿವ್ವಾ.

0: ಪ್ರೇಮೈ ರಾಗ ಸ್ವರ ಬಿಂದಿನ ತನ
1: ಅಗಾರವಾದ ಸಂತತಿಯ ಧಾರ
2: ಮಿಲ್ಟನ್ ಮಲ್ಲವಾರಾಜ್ಯ ಕೇಳ ಕೇಂದ್ರ ಗ್ವಾನುದಲಿ ಪ್ರಸಂಗ ವೇದಿಕೆ ಹೊಸ ಸಿನಿಮಾ ಇಕ್ಕ ವಿಧಿಹಿತ ಜಯಗತ್ ಪ್ರತಿಭಾಪೂರ್ಣ ಗಾಯನ ಶಿಲ್ಪಿ ಎತುಮ ಜೀವತ್ವ ಸ್ಥಿತಿಯಲ್ಲಿ ದಶಕ ಹತ್ತರಗಟ ಆಸನ ಕಾಲ ಪುರ ಗೀತ ದಾಸ್ಕಂದ ಗಾಯನ ಕಲ ತೇನು ಈ ಸೀಲುಮ ಗೀತ ಪಾಹೆ ವಸಿಕ ಹದವತ್ ಪಿನೋ ರಸಾಲಿಪ್ತ ಮಧುರ ಮನೋಹರ ಗೀತ ಮಿಲ್ಟನ್ ಮಲ್ಲವಾರಾಜ್ ಮಹಾತ್ಮ ಮುಲಿನ್ಮ ಯುಗ ಗೀತೆಯ ಗಾಯನ ಕರಾನೆ ಚಿತ್ರ ಸುರವೀರ ಮಹಾತ್ಮೆಯ ತೆಕ್ಕ ಬಿಂದು ಬಿಂದು ಅಮಮಿ ಬಿಂದು ಕೇನ ಗೀತೆಯ ಇವಾಗಿನ ತಮಾಯ ಎತುಮ ಮುಲಿನ್ಮ ಚಿತ್ರಪಟ ಪಸುಬಿಂಗಿ ಗಾಯನ ತೆಗೆದು ಎನ್ನೆ ಪೂಜಿತ ಚಿತ್ರಪಟ ಎಂ ಎಸ್ ಪ್ರಣಾಂದ್ ಮಹಾತ್ಮೆಯ ಸಮಗ ಗಾಯನ ಕರನ ಸಕ್ಕುಲ ರತ್ವನ ಪಲಿಂಗು ತಲಾವಗ ಕೇನ ಗೀತೆಯ ಎಕ್ಕ ಈ ಗೀತೆಯ ತೆಕ್ಕ ಚಿತ್ರಪಟ ಪಸುಬಿಂಗಿ ಗಾಯನ ಪ್ರವಿಷ್ಟವೇನು ಮಿಲ್ಟನ್ ಮಲ್ಲವಾರಾಜ್ ಮಹಾತ್ಮ ಚಿತ್ರಪಟ ಎಕ್ಕಸಿ ಪನಹಕಟ ಅಧಿಕ ಸಂಖ್ಯೆ ಅವಕಟ ಪಸುಬಿಂಗಿ ಗಾಯನ ನಿಕತು ವೇಲ ತೇನು ಈ ಅತರೇನ್ ಎತುಮಂಟೆ ದಾಸವಸಿ ಅಸು ಹತರ ವಸರೇದಿ ಆತಿನ್ ಆತಟ ಚಿತ್ರಪಟೆ ವೆನುವೆನ್ ಗಾಯನ ಕರಬು ಮಿನ್ನ ಮೇ ಗೀತೆ ವೆನುವೆನ್ ಹೊಂದಮ ಚಿತ್ರಪಟ ಪಸುಬಿಂಗಿ ಗಾಯನ ಹಿಮಿ ಸರಸವಿ ಸಮ್ಮಾನಿತವಾ.

ಶಾಂತ ಅಂತೋನಿ ವಿದ್ಯಾಲಯ ಸಹ ಮಲಿದೇವ್ ವಿದ್ಯಾಲಯ ಮುಸಾಸ ಅಧ್ಯಾಪನ ಲಬನ ಟಿ ಎಂ ಜಯರತ್ನ ಮಹಾತ್ಮ್ಯ ಯೌ ನವದೇದೀಮ ವೈಲಿನ್ ವಾದನೆ ಬಹೋ ಸೈನ್ಯ ಲುಂಕರನ್ವ ಸಹಾಯ ಪಿಲಿಬಂದ ಗೆಂಬುಲು ಹೆದರಿಮ ಕರ್ವ ಕುಹುಮ ನಮೂತ್ ಯಥಾಸಂಸೆ ಹೆಟಹಯದಿ ಟಿ ಎಂ ಜಯರತ್ನ ಮಹಾತ್ಮ್ಯರು ರಾಜಕೀಯ ಹೇವಾ ವಿತಾರ ಮಹಾವಿದ್ಯಾಲಯ ಸಂಗೀತ ಗುರುವರೇ ವಿಧಿಯಲ್ಲಿ ಸೇವೆ ಕರನ್ನ ಪತ್ವೀಮ ಲಭ್ಯ ಈ ಅನುವ ಹೇವಾ ವಿತಾರ ಮಹಾವಿದ್ಯಾಲಯ ಸಂಗೀತ ಉಗನ್ನನಾಥರ ತುರ ಟೀಮ್ ಜಯರಾತ್ ಮಹಾತ್ಮ್ಯಾತ ಗುವಾನುದ್ರಿ ಸಂಸ್ಥಾವೆ ಜನಹ ಪರ್ಯೇಷಣಾಶಿ ಪ್ರಧಾನಿಯಾಗುವ ಸಿಜೆಎಸ್ ಕುಲತಿಲಕ ಮಹಾತ್ಮ್ಯ ಮುನಗಹೆದು.